ಆತಮು ಉಪದೇಶಭೇ ಸಂಜಮ್ ಕೋ ಜಾಪಸು ಅಜಪಾ ಜಾಪೇ ಸದಾ ರಹೇ ಕಂಚನ ಸೀ ಕಾಯಾ ಕಾಲನ ಕಬಹು ವ್ಯಾಪೇ ಪ್ರೇಮನ ಏವಿದ ಜೋಕ್ಕಮಾವೋ ಸಿಂಗಿ ಸಾಚ ಅಕಪಟ ಕಂಠಲಾ ಧ್ಯಾನ.

ದಾನವನ ಚಕ ಚಕ ವ್ಯೋಮ ವಿವಾನಂದ ಆತಮ ಉಪದೇಶವೇ ಸಂಜಮ ಕೋ ಜಾಪಸು ಅಜಪಾ ಜಾಪೆ ಸದಾ ರಹೇ ಕಂಚನ ಸೀ ಕಾಯಾ ಕಾಲನ ಕಬಹು ವ್ಯಾಪೆ ಪ್ರೇಮನ ಏ ವಿಧ ಜೋ ಕಮಾವೋ ಸಿಂಗಿ ಸಾಚ ಅಕಪಟ ಕಂಠಲಾ ಧ್ಯಾನ.